dofa wa bema buo wa ni da so asa e wo bre mu obi aso ntume mwa me ka che o sesa nyame a wo som no na ye Israel nyankopon obechi wo nyame bechi wo